0: ಕೊಟ್ರುಗಾಡಿತ ಪೊರ್ರು 28% ಜಿ ಎಸ್ ಟಿ ಮತ್ತ ಅದ್ ಗಮಾಸ್ ಇಂಜೆ 18% ಅತ್ತ ಇದನ್ನ ಮತ್ಲಬ್ ಇದ್ಕಿ ಇಂಜೆ ಗಾಡಿ ಪೊಟ್ರುಗಾಡಿ ಅಸಿದ್ಕೆ ಸಸ್ತ ದೊರ್ಕಿದ್ದ
1: क्या बात है उमेश, आजकल खूब छाए हो अखबार में नई नई रिपोर्ट।